ವೆಲ್ಕಮ್ ಬ್ಯಾಕ್ ಆಕಾಶವಾಣಿ ಎಫ್ ಎಂ ರೇನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ ವಿತ್ ಯು ಇನ್ ನಮಸ್ತೆ ಹಲೋ ಆದಾಬ್. ಯು ನೋ ಗಾಯ್ಸ್, ಜೋಕ್ಸ್ ಅಪಾರ್ಟ್, ಐ ಥಿಂಕ್ ಲೈಕ್ ದೀಸ್ ಡೇಸ್ ಆರ್ ಆ್ಯಕ್ಚುಲಿ ಸೂಪರ್ ಇಂಪಾರ್ಟೆಂಟ್ ಟು ಆಲ್ ಆಫ್ ಅಸ್, ಬಿಕಾಸ್ ಹಾನೆಸ್ಟ್ಲಿ ಲೈಫ್ ನೌ ಡೇಸ್ ಫೀಲ್ಸ್ ಲೈಕ್ ಒನ್ ನಾನ್ ಸ್ಟಾಪ್ ರೇಸ್. ಮಾರ್ನಿಂಗ್ ಅಲಾರ್ಮ್ಸ್, ಟ್ರಾಫಿಕ್, ವರ್ಕ್ ಪ್ರೆಷರ್, ಡೆಡ್ ಲೈನ್ಸ್, ನೋಟಿಫಿಕೇಶನ್ಸ್, ಮೀಟಿಂಗ್ಸ್, ಅಸೈನ್ಮೆಂಟ್ಸ್, ಆರ್ ಪರ್ ಸೇ ಬ್ಯಾಟ್ರಿ ಭೀ ಹಮೇಶಾ 12% ಹೀ ಹೋತಾ ಹೈ, ಫೋನ್ ಕಿ ಭೀ ಔರ್ ಇನ್ಸಾನ್ ಕಿ ಭೀ ಹೀ. ವಿ ಹ್ಯಾವ್ ಬಿಕಮ್ ಸೋ ಬಿಜಿ ಟ್ರಾಯಿಂಗ್ ಟು ಲುಕ್ ಸಾರ್ಟೆಡ್ ಕಿ ಹಮ್ ಜೆನ್ಯೂನ್ಲಿ ಎಂಜಾಯ್ ಕರ್ನಾ ಭೂಲ್ ರಹೇ ಹೈ. ಕಭಿ ಕಭಿ ತೋ ಲೋಗ್ ಲಾಫ್ ಭೀ ಲಾಲ್ ಟೈಪ್ ಕರ್ಕೆ ಕರ್ ಲೇತೇ ಹೈ, ಅಸ್ಲಿ ಮೇ ಹಸ್ನಾ ಹೀ ಕಮ್ ಹೋ ಗಯೇ ಹೈ. ಆ್ಯಂಡ್ ದಟ್ಸ್ ವೈ ಸಿಲಿ ಥಿಂಗ್ಸ್ ಲೈಕ್ ಚಿಕನ್ ಡಾನ್ಸ್ ಮ್ಯಾಟರ್, ಬಿಕಾಸ್ ಫಾರ್ ದೋಸ್ 2 to 3 minutes ನೋಬಡಿ ಈಸ್ ಥಿಂಕಿಂಗ್ ಅಬೌಟ್ ಟಾರ್ಗೆಟ್ಸ್, ಸ್ಟ್ರೆಸ್, ಬಿಲ್ಸ್ ಯಾ ಲೋಕ್ ಕ್ಯಾ ಕಹೆಂಗೆ. ಎವ್ರಿಬಡಿ ಈಸ್ ಜಸ್ಟ್ ಲಾಫಿಂಗ್, ಡಾನ್ಸಿಂಗ್ ಬ್ಯಾಡ್ಲಿ, ಲುಕಿಂಗ್ ರಿಡಿಕ್ಯುಲಸ್ ಟುಗೆದರ್. ಆ್ಯಂಡ್ ಸಮ್ ಹೌ ದಟ್ ಫೀಲ್ಸ್ ನೈಸ್. ಯು ನೋ ವಾಟ್ಸ್ ಬ್ಯೂಟಿಫುಲ್ ಈಸ್ ಅ ಗೂಫಿ ಡಾನ್ಸ್ ಕ್ಯಾನ್ ಇನ್ಸ್ಟೆಂಟ್ಲಿ ಬ್ರೇಕ್ ಆಕ್ವರ್ಡ್ನೆಸ್. ಸ್ಟ್ರೇಂಜರ್ ಸ್ಟಾರ್ಟ್ ಸ್ಮೈಲಿಂಗ್, ಫ್ಯಾಮಿಲೀಸ್ ಬಾಂಡ್, ಫ್ರೆಂಡ್ಸ್ ಸ್ಟಾರ್ಟ್ ಟೀಸಿಂಗ್ ಈಚ್ ಅದರ್, ಅವ್ರ ಮೂಡ್ ಆಟೋಮೆಟಿಕಲಿ ಲೈಟ್ ಹೋ ಜಾತಾ ಹೈ. ಇಟ್ ರಿಮೈಂಡ್ಸ್ ಇಸ್ ದಟ್ ಯು ನೋ ಹ್ಯಾಪಿನೆಸ್ ಡಸಂಟ್ ಆಲ್ವೇಸ್ ನೀಡ್ ಬಿಗ್ ಪ್ಲಾನ್ಸ್, ಎಕ್ಸ್ಪೆನ್ಸಿವ್ ಟ್ರಿಪ್ಸ್ ಆರ್ ಪರ್ಫೆಕ್ಟ್ ಟೈಮಿಂಗ್. ಸಮಟೈಮ್ಸ್ ಹ್ಯಾಪಿನೆಸ್ ಇಸ್ ಜಸ್ಟ್ ಡೂಯಿಂಗ್ ಸಮಥಿಂಗ್ ಸ್ಟೂಪಿಡ್ ವಿತ್ ಫುಲ್ ಕಾನ್ಫಿಡೆನ್ಸ್. ಆರ್ ಹಾನೆಸ್ಟ್ಲಿ ಅಡಲ್ಹುಡ್ ಮೇ ಹಮ್ ಸಬ್ಕೋ ತೋಡಾ ಇನ್ನರ್ ಚೈಲ್ಡ್ ಮೇಂಟೆನೆನ್ಸ್ ಜರೂರ್ ಕರ್ನಾ ಚಾಹಿಯೇ, ವರ್ನಾ ಲೈಫ್ ಸಿರ್ಫ್ ಎಕ್ಸೆಲ್ ಶೀಟ್ ಔರ್ OTP ಮೆಸೇಜಸ್ ಬನ್ಕೆ ರಹ ಜಾಯೇಗಿ. ಸೊ ಮೇ ಬಿ ಟುಡೇ ಈಸ್ ಅ ಸ್ಮಾಲ್ ರಿಮೈಂಡರ್, ಡೋಂಟ್ ಟೇಕ್ ಯರ್ ಸೆಲ್ಫ್ ಟೂ ಸೀರಿಯಸ್ ಆಲ್ ದ ಟೈಮ್. ಡಾನ್ಸ್ ಬ್ಯಾಡ್ಲಿ, ಲಾಫ್ ಲೌಡ್ಲಿ, ಬಿ ವಿಯರ್ಡ್ ಸಮಟೈಮ್ಸ್, ಕ್ಯೂಕಿ ಪರ್ಫೆಕ್ಟ್ ಲೋಕ್ ಯಾದ ನಹೀ ರಹತೆ ಹೈ, ಫನ್ ಲೋಕ್ ರಹತೆ ಹೈ. ಆ್ಯಂಡ್ ಆನ್ ದ್ಯಾಟ್ ಹ್ಯಾಪಿ ನೋಟ್, ಲೆಟ್ಸ್ ಕೀಪ್ ದ ಗುಡ್ ವೈಬ್ಸ್ ಫ್ಲೈಯಿಂಗ್ ಹೈ. ಮ್ಯೂಸಿಕ್ ಇಸ್ ಕಮಿಂಗ್ ಅಪ್ ನೆಕ್ಸ್ಟ್ ಓನ್ಲಿ ಫಾರ್ ಯು, ಸೋ ಸ್ಟೇ ರೈಟ್ ಹಿಯರ್ ವಿತ್ ಮೀ.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಈಸ್ ಆರ್ ಜೆ ಶ್ರೀ ವೈಷ್ಣವಿ. ವಿ ಆರ್ ಇನ್ ನಮಸ್ತೆ ಹಲೋ ಆದಾಬ್. ಯೆಸ್, ಅವ್ರ ಆಜ್ ಕಾ ನೆಕ್ಸ್ಟ್ ಫನ್ ಸೆಲೆಬ್ರೇಷನ್ ಸುನ್ಕೆ ಆಪ್ ಡೆಫಿನೆಟ್ಲಿ ಸ್ಮೈಲ್ ಕರೋಗೆ, ಪ್ರಾಮಿಸ್. ಬಿಕಾಸ್ ಟುಡೇ ಈಸ್ ಇಂಟರ್ನ್ಯಾಷನಲ್ ಚಿವಾವಾ ಅಪ್ರಿಸಿಯೇಷನ್ ಡೇ. ನೌ ಇಫ್ ಯು ಡೋಂಟ್ ನೋ ವಾಟ್ ಅ ಚಿವಾವಾ ಈಸ್, ಇಮ್ಯಾಜಿನ್ ಅ ಡಾಗ್ ವಿತ್ ದ ಬಾಡಿ ಸೈಜ್ ಆಫ್ ಸಮೋಸ ಬಟ್ ದ ಕಾನ್ಫಿಡೆನ್ಸ್ ಲೆವೆಲ್ ಆಫ್ ಅ ಲಯನ್. ಟೈನಿ ಟೈನಿ ಬಾಡಿ ಬಟ್ ಫುಲ್ ಆಫ್ ಆಟಿಟ್ಯೂಡ್. ಮತ್ಲಬ್ ಏಕ್ ಚಿವಾವಾ ರೂಮ್ ಮೇ ಎಂಟರ್ ಕರೆಗಾ ತೋ ಫೀಲ್ ಐಸಾ ದೇಗಾ ಜೈಸೆ ರೆಂಟ್ ವಾಗಿ ಪೇ ಕರ್ತಾ ಹೋ. ಆ್ಯಂಡ್ ಫನ್ ಫ್ಯಾಕ್ಟ್, ಚಿವಾವಾಸ್ ಆರ್ ಆ್ಯಕ್ಚುಲಿ ಒನ್ ಆಫ್ ದ ವರ್ಲ್ಡ್ ಸ್ಮಾಲೆಸ್ಟ್ ಡಾಗ್ ಬ್ರೀಡ್ಸ್, ಒರಿಜಿನಲಿ ಫ್ರಮ್ ಮೆಕ್ಸಿಕೋ, ಸ್ಪೆಸಿಫಿಕಲಿ ದ ಸ್ಟೇಟ್ ಆಫ್ ಚಿವಾವಾ. ಇಸಿಲಿಯೇ ನಾಮ ಭೀ ಚಿವಾವಾ ಹೈ. ಕ್ಯೂಟ್ ಭೀ ಇತನಾ ಹೋತಾ ಹೈ ಕಿ ಲೋಗ್ ಉನ್ಹೇ ಹ್ಯಾಂಡ್ ಬ್ಯಾಗ್ಸ್ ಮೇ ಹಿ ಕ್ಯಾರಿ ಕರ್ತೇ ಹೈ. ಬಟ್ ಹಾನೆಸ್ಟ್ಲಿ ಉನ್ಕಾ ಆ್ಯಟಿಟ್ಯೂಡ್ ಹ್ಯಾಂಡ್ ಬ್ಯಾಗ್ ಮೇ ಹಿ ಫಿಟ್ ನಾ ಹೋತಾ. ಔರ್ ಅನದರ್ ಇಂಟ್ರೆಸ್ಟಿಂಗ್ ಥಿಂಗ್ ಹೇ, ಡಿಸ್ಪೈಟ್ ಬೀಯಿಂಗ್ ಸೂಪರ್ ಟೈನಿ, ದೇ ಆರ್ ಇನ್ಕ್ರೆಡಿಬ್ಲಿ ಲಾಯಲ್ ಆ್ಯಂಡ್ ಪ್ರೊಟೆಕ್ಟಿವ್. ಮತ್ಲಬ್ ಅಗರ್ ಕೊಯಿ ಸ್ಟ್ರೇಂಜರ್ ಗರ ಆಯೆ, ಚಿವಾವಾ ಪೆಹ್ಲೆ ಅನೌನ್ಸ್ ಕರೇಗಾ ಸೆಕ್ಯೂರಿಟಿ ಚೆಕ್. ಸಮಟೈಮ್ಸ್ ದೇ ಬಾರ್ಕ್ ಎಟ್ ಡಾಗ್ಸ್ 10 times ದೇರ್ ಸೈಜ್ ವಿತೌಟ್ ಫಿಯರ್. ಇಮ್ಯಾಜಿನ್, ಕಾನ್ಫಿಡೆನ್ಸ್ ಹೋತೋ ಐಸಾ. ಐ ಜೆನ್ಯೂನ್ಲಿ ಥಿಂಕ್ ಚಿವಾವಾಸ್ ಆರ್ ಲೈಕ್ ದೋಸ್ ಟೈನಿ ಫ್ರೆಂಡ್ಸ್ ಇನ್ ಎವ್ರಿ ಗ್ರೂಪ್. ಹೈಟ್ ಛೋಟಿ ಛೋಟಿ ಹೋತೇ ಲೇಕಿನ್ ಎನರ್ಜಿ ಔರ್ ಡ್ರಾಮಾ ಸಬ್ಸೆ ಜ್ಯಾದಾ, ಲೈಕ್ ವಿ ಸೇ ನೋ ಛೋಟಾ ಪ್ಯಾಕೆಟ್ ಬಡಾ ಧಮಾಕಾ, ಉನ್ಕಾ ಹಿ ಹೋತಾ ಹೈ. ಸೊ ಟುಡೇ ಇಫ್ ಯು ಹ್ಯಾವ್ ಅ ಚಿವಾವಾ, ಗಿವ್ ದಮ್ ದೋಸ್ ಎಕ್ಸ್ಟ್ರಾ ಕಿಡಲ್ಸ್, ಆರ್ ಅಗರ್ ನಹಿ ಅಟ್ ಲೀಸ್ಟ್ ಅಪ್ರಿಷಿಯೇಟ್ ದೀಸ್ ಲಿಲ್ ಓವರ್ ಕಾನ್ಫಿಡೆಂಟ್ ಫ್ಲಫಿ ಸಿಇಓಸ್ ಆಫ್ ದ ಡಾಗ್ ವರ್ಲ್ಡ್. ದ ಟೈಮ್ ಇನ್ ದ ಸ್ಟುಡಿಯೋ ಕ್ಲಾಕ್ ಇಸ್ 10:58. ಆಫ್ಟರ್ ದಿಸ್ ಬ್ಯೂಟಿಫುಲ್ ಸಾಂಗ್ ಯು ಆರ್ ಗೋಯಿಂಗ್ ಟು ಲಿಸನ್ ದ ನ್ಯೂಸ್ ಹೆಡ್ಲೈನ್ಸ್. ಸ್ಟೇ ಟ್ಯೂನ್ಡ್.

ಕಾಂಟೆಂಟ್ ಫಾರ್ ಇನ್ಸ್ಟಾಗ್ರಾಮ್ ಲೈಕ್ ನೌ ಇಡೀಸ್ ಬಿಫೋರ್ ಈಟಿಂಗ್ ಫುಡ್ ಫೋಟೋ ಬಿಫೋರ್ ಟ್ರಾವೆಲಿಂಗ್ ರೀಲ್ ಐಡಿಯಾಸ್ ಬಿಫೋರ್ ಎಂಜಾಯಿಂಗ್ ಸನ್ಸೆಟ್ ಫೋನ್ ಔಟ್ ಪೂರ್ ಸನ್ಸೆಟ್ ಬಿ ಕನ್ಫ್ಯೂಸ್ ಹೋಗಯಾ ಹೋಗಾ ಭಾಯ್ ದೇಖೋಗಿ ಬಿ ಯಾ ಸಿರ್ಫ್ ರಿಕಾರ್ಡ್ ಕರೋಗೆ ಆ್ಯಂಡ್ ದ ಫನಿಯೆಸ್ಟ್ ಪಾರ್ಟ್ ಈಸ್ ಪೀಪಲ್ ಗೋ ಟು ಕೆಫೇಸ್ ನಾಟ್ ಬಿಕಾಸ್ ಫುಡ್ ಈಸ್ ಟೇಸ್ಟಿ ಬಟ್ ಬಿಕಾಸ್ ವಾಲ್ ಕಲರ್ ಮ್ಯಾಚಸ್ ಔಟ್ಫಿಟ್ ಈಸ್ಥೆಟಿಕ್ ಕಾಫಿ ಕೋಲ್ಡ್ ಹೋ ಜಾತಿ ಹೇ ವೈಲ್ 37 ಪಿಕ್ಚರ್ಸ್ ಆರ್ ಬೀಂಗ್ ಟೇಕನ್ ಫ್ರಮ್ ಡಿಫ್ರೆಂಟ್ ಆ್ಯಂಗಲ್ಸ್ ಬಟ್ ದ ಟೈಮ್ ಪೋಸ್ಟಿಂಗ್ ಫಿನಿಷಸ್ ಇಮೋಷನಲ್ ಕನೆಕ್ಷನ್ ವಿತ್ ಸ್ಯಾಂಡ್ವಿಚ್ ಈಸ್ ಆಲ್ರೆಡಿ ಓವರ್ ಔರ್ ಸಮ್ಹೌ ಎವ್ರಿಬಡಿ ಆನ್ಲೈನ್ ಲುಕ್ಸ್ ಲೈಕ್ ದೇ ಹ್ಯಾವ್ ಲೈಫ್ ಫುಲ್ಲಿ ಸಾರ್ಟೆಡ್ ಕ್ಲೀನ್ ರೂಮ್ಸ್ ಸಾಫ್ಟ್ ಲೈಟಿಂಗ್ ಕಲರ್ ಕೋಆರ್ಡಿನೇಟೆಡ್ ಬುಕ್ಸ್ ಮಾರ್ನಿಂಗ್ ರುಟೀನ್ಸ್ ಮೀನ್ ವೈಲ್ ರಿಯಾಲಿಟಿ ಮೀ ಮೋಸ್ಟ್ ಆಫ್ ಅಸ್ ಆರ್ ಸಿಟಿಂಗ್ ಲೈಕ್ ವಿತ್ messy hair, low battery and one emotional support water bottle. I think aesthetics are fun, but somewhere we forgot how to enjoy normal moments without proving them online. Some memories are meant to be lived, not uploaded immediately, because trust me, the best moments usually happen when nobody thinks about cameras, but hasi, bakchodi, random conversations and pure real vibes. Stay tuned.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಮ್ ರೈನ್ಬೋ 101.9. ದಿಸ್ ಇಸ್ ಮೀ ಆರ್ ಜಿ ಶ್ರೀ ವೈಷ್ಣವಿ. ಯೆಸ್, ಯು ನೋ ವಾಟ್ ಟ್ರೆಂಡ್ ನೋಬಡಿ ಎಕ್ಸ್ಪೆಕ್ಟೆಡ್ ಬಟ್ ಎವ್ರಿಬಡಿ ಸೀಕ್ರೆಟ್ಲಿ ಲವ್ಸ್ ನೌ, ಸ್ಲೋ ಲೈಫ್ ಸ್ಟೈಲ್ ಆ್ಯಂಡ್ ದ ರೀಸೆಂಟ್ ಟ್ರೆಂಡ್ ಭಜನ್ ಕ್ಲಬ್ಬಿಂಗ್. ಯೆಸ್ ಯೆಸ್, ಇಮ್ಯಾಜಿನ್ ಡಿವೋಷನಲ್ ಸಾಂಗ್ಸ್ ವಿತ್ ಯೂತ್ ವೈಬ್ಸ್, ಪೀಪಲ್ ಸಿಂಗಿಂಗ್ ಟುಗೆದರ್, ಕ್ಲ್ಯಾಪಿಂಗ್, ಫೀಲಿಂಗ್ ಪೀಸ್ಫುಲ್ ಇನ್ ಪೀಸ್ಫುಲ್ ಇನ್ಸ್ಟೆಡ್ ಆಫ್ ಮೆಂಟಲಿ ಬ್ಲಫರಿಂಗ್ ಆನ್ ದ ಲೌಡ್ ಪಾರ್ಟಿ ಸ್ಟ್ರೆಸ್. ಹಾನೆಸ್ಟ್ಲಿ it's such a vibe now because after years of non-stop hustle culture, late night burnout and fake I'm fine energy, people are craving calmness again. Simple evenings, meaningful conversations, less chaos, more peace, and bhajan gatherings today are not what people stereotyped earlier. Youngsters are joining, singing together, feeling connected, and honestly, there is something healing about a room full of people sitting without judgment. Maybe this whole show, whole slow lifestyle trend is society collectively saying, boss, thoda dheere chalte hai. Not every moment needs productivity. Sometimes sitting quietly, traveling slowly, journeying thoughts, listening to bhajans, that itself feels rich. And honestly, peace is becoming cooler than pretending to be busy all the time. Stay tuned for more such cute stories.

0: ಸಿರಯ್ಯ.
1: ಆದ್ರೆ ಪೊಣಾದಿ ಪಾರ್ಟಿ
2: ಪಾರ್ಟಿ
1: ಪಾರ್ಟಿ
2: ಪಾರ್ಟಿ.
3: FM Rainbow 101.9.

0: ಚೂಡಿಯಾ ಖನಕಾತಿ ಖಾನಾ ದೇತಿ ಚಾಯ ಪಿಲಾತಿ ಐಸಿ ಜೋರು ಕ್ಯೂ ನೈ ಭಾತಿ ಕಾನ್ ಪಕಡ ಕೆ ಪೂಛಿ ನಾನಿ ತುಜೆ ಕೌನ್ ಜಿನಗಿ ರೇ ಪಾನಿ ತುಜೆ ಕೌನ್ ಜಿನಗಿ ರೇ ಪಾನಿ ತುಜೆ ಕೌನ್ ಜಿನಗಿ ರೇ ಪಾನಿ ತುಜೆ ಕೌನ್ ಜಿನಗಿ ರೇ ಪಾನಿ
1: ಬಹುತ್ ಖೂಬ್ ಬಹುತ್ ಖೂಬ್ಸೂರತ್ ನಜ್ಮ ಆಪ್ ಪೇಶ್ ಕೀಜಿಯೆ ವಾಹ್ ವಾಹ್ ವಾಹ್ ವಾಹ್
0: ಏಕ ನಜ್ಮ ಹೈ ಜಿಸ್ಕಾ ಅನ್ವಾನ್ ಹೈ ಕರಿಶ್ಮೆ ಮೊಬೈಲ್ ಫೋನ್ ಕೆ ಜಿ ಆ ಉಸ್ಕೆ ಕುಛ್ ಕರಿಶ್ಮೆ ಮುಲಾಜ಼ಾ ಹೋ ಅರ್ಜ್ ಕಿಯಾ ಹೈ ಟೂಟ್ ಗಯೆ ಕಮ

ಇಂಟರ್ನೆಟ್ ಪೋ ಸಬ್ ಕುಚ ದೇಖೋ ಪಡನಾ ಲಿಖನಾ ಸಬ್ ಕುಚ ಛೋಡೋ ದೀಮಕ ಲಘು ಗೋ ಜಾರಿ ಕಿತಾಬಾ ಸ್ಕೆಚ್ ಹೇ ಸ್ಕೆಚ್ ಈ ಸ್ಕೆಚ್ ಹೇ ಸಬ್ ಈ ಸ್ಕೆಚ್ ಕಾಮಾ ಮಕ್ತೆ ಕಾ ಬಂದ ಅಲ್ಲ.

ತಾಲಿ ತಗ ಭೂಮಿ ತಗ ತಾಲಿ ತಗ ಜಮಿ ತಗ ಧನ ಅಂಬು ತಗ ಜಗಿ ತಗ ತದಿಗೆ ನೆ ತಗ ನಕ ತಗ ಜುಮ್ ತಗ ನಕ ನಕ ಜುಮ್ ತಗ ನಕ ನಕ ಜುಮ್ ತಗ ನಕ ನಕ ಜಮ್ ತರಿತಾ ಜಗ ತರಿತಾ ಜನ ಜನ ಕುಕು ದಾರಿ ದಾಗು ತಾರಿ ಗೆಡೆ ತಾಗ ಜಮ್ ತರಿತಾ ಜಗ ತರಿತಾ ಜನ ಜನ ಕುಕು ದಾರಿ ದಾಗು ತಾರಿ ಗೆಡೆ ಜಮ್ ತಾರಿ ಜಗ ತಾರಿ ತಗ ನಕ ತಗ ತಜ್ಜಿನ ತಜ್ಜಿನ ತಜ್ಜಿನ ತಜ್ಜಿನ ಜಮ್ ತಾರಿ ಜಗ ತಾರಿ ಜನ ಜನ ಕುಕು